ಕೊಂಡನು ಠೇತಾಪುರ ಬಂದು ಹನ್ನಾರು ಸೇವಾಚಿದ್ದಾರೆ ಅರ ದಿಂಡ್ಯಾನು ವಾರ ಕರಿಬಹುದ್ಯಾ ಅರ ದಿಂಡ್ಯ.